ಇಹೋ ಉತ್ತಮ ಫಲ ಭೇದ ಭಿಖ್ಯಾನ ಕರ್ತ ಸಾಧು ಜನ ಭಾಗಹೀನ ಸಮಜತ ನಹಿ ಕಾಲ ಪ್ರೇಮ ಭಗತ ರಾಚೇ ಜನ ನಾನಕ ಹರ ಸಿಮರನ

ನಾಮ ಮಂಗಳ ಗಾಮ ಅಮೃತ ಪೇಪ ನಾಮ ಅಮೃತ ಪ್ರೇಕ ನಾಮ ಮೈ ಅಂದಲೇಟೋ ಹೋನಿ ಓ ಜೋ ಹ ಬೋ ಪ್ರಕಾರ ಸುಂದರ ಮೋಹನಿ ಮೋಹನಿ ಮಹಾ ಬಚಿತ್ರ ಚಂಚಲ ಅನಕ ಭಾವ ದೇಖಾವ.

ಆಸೆ ತಹಿ ವರ ಖಡಕೇತ ಮೈ ಶರಣ ತಿಹಾರಿ ಆಪ ಹಾತ ದೇಹೋ ವಾರಿ ಸರ್ವ ಠಾರ ಮೋಹ ಸಹಾಯಿ ದುಷ್ಟ ದೋಖ